ಮೋಹನ ಮುರಾರಿ ಸರ ಗಗನ ಥೈ ಮಗನ ನಾಚಿತ ನಾಚೇ ಮಾಧವ ಮೋಹನ ಮುರಾರಿ ನಾಚೇ ಮಾಧವ ಮೋಹನ ಮುರಾರಿ ನಾಚೇ ಮಾಧವ ಮೋಹನ ಮುರಾರಿ